ಬಂದು ರಾಜ್ಯ ಕಿಂಜಾಗೋಸೋದು ಪರಿವಾರಿ ನಲ್ಲೋದು ದರಿದ್ರಿ ಹರಿಕೆ ತಿಂದನೆ ಮಾಕು ನಾಮನೆ ಪೋಹಾಲು ಕಬ್ಬು ಕೊಡ್ತ ಮಾಮ